ಮಬದನಿಗರಿ ನಿದ ಸರಿ ನಿದ ದಬಗರಿ ನಿದ ಸರಿ ನಿದ ದಬಗರಿ ನಿದ ದನಿ ನಿದ ದಬಗರಿ ದನಿ ದಬ ಸರಿ ಗಮ ಪದಿ ಗಮ ಪದ ಗಮ ಪದನಿ ಗರಿ ಸನಿ ದರಿ ದನಿ ದಬ